ಕಾಳಿದಾಸು ಕಲಮಂದು ಚಿಂದು ಅಪರೂಪ ದಿವ್ಯ ಕವಿತ ತ್ಯಾಗರಾಯ ಕೃತುಲಂದು ವೆಲಯು ಗೀತಾರ್ಥ ಸಾರ ನವತ ನವ ವಸಂತ ಶೋಭನಾಮಯೂಖ ಲಲಿತ ಲಲಿತ ರಾಗ

ಲೋಕ ವಿಮುತ ಜಯ ದೇವ ಶ್ಲೋಕ ಶೃಂಗಾರ ರಾಗ ದೀಪ ಭರತ ಶಾಸ್ತ್ರ ರಮಣೀಯ ನಾದನ ಭಾವ ಭಾವ ರೂಪ ಸ್ವರ ವಿಲಾಸ ಹಾಸ ಚತು

ದೇವದಾನವ ಸಂಘಾತ ಕರತಲ ಸವ್ಯಾಪ ಸವ್ಯ ಸಮಾಕೃಷ್ಯಮಾನ ಪನ್ನಗೇಂದ್ರ ಪಾಶ ಪರಿವಲಯಿತ ಪರಿಭ್ರಾಂತ ಮಂದರಾಚಲ ಮಂದಾನ ಘುಮ ಘುಮಾಯಿತ ಮಹಾರ್ಣವ ಮಧ್ಯಮನ ನುಡಿಸನುದೆಂಚು ಇಂದಿರಾ ಸುಂದರೀ ವೈಭವಂಬುನ ಬಹುವಿಧ ಪ್ರಭಾಭಾಸಮಾನಯೈ ಇಂದು ಧರ ಗೇಹಿನಿ ಮಂದಿರಂಬು ವಿಲುವಡಿನ ಮಾನಸ ಕಾಸಾರ ಹೇಮ ಕಮಲ ಕಾನನ ವಿಹಾರ ಮಂದ ಮರಾಳಮು ಭಂಗಿ ಮಂದಗಮನಮು ವಚ್ಚು ಸರಸ್ವತಿ ಪಾರ್ವತಿ ಮೂರು ಅಮ್ಮಲ ಏಕಮಯಿ ನಲ್ಲ ಕಲುವಲ ಸೌಗಂಧ ಪರಿಮಳಮಯಿ ಶ್ರೀಕೃಷ್ಣ ಮೋಹಿನಿ ಅವತಾರ ರೂಪಮಯಿ ಸಮಸ್ತ ದೇವತಾಶಕ್ತಿ ಸ್ವರೂಪಮಯಿ ದ್ವಾಪರಯುಗ ಶಕ್ತಿಯೈ ಕುರುವಂಶ ಅಧರ್ಮ ವಿನಾಶ ಕರ್ತಯೈ ಧರ್ಮಸ್ಥಾಪನ ಕರ್ತಯೈ ಯಜ್ಞಗುಂಡಮ ನುಂಡಿ ಅಗ್ನಿ ತೇಜಸ್ವಿಯೈ ಉದ್ಭವಿಸಿಂದಿ ಮನ ಕಥಾನಾಯಕಿ ಅಮ್ಮವಾರು. ಜಯ ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಅನಂತರಮು ವಾರಿರುವರಿಕಿ ಮಗಪಿಲ್ಲವಾಡಿಕಿ ದೃಷ್ಟದ್ಯುಮ್ನುಡು ಅನ್ನ ನಾಮಕರಣಂಬು ಸಲ್ಪಿ ಆಡಪಿಲ್ಲಕಿ ನೀಲಮೇಘ ಛಾಯ ಶರೀರ ವರ್ಣಮುತೋ ಉನ್ನದು ಕಾಬಟ್ಟಿ ಕೃಷ್ಣ ಅನ್ನ ನಾಮಕರಣಂಬು ಸಲ್ಪಿ ದ್ರುಪದ ಮಹಾರಾಜ ಗಾರಿ ಕುಮಾರ್ತೆ ಕನಕ ದ್ರೌಪದಿ ಅನ್ನ ಪೇರು ಪೆಟ್ಟಿ ಅಲ್ಲಾರು ಮುದ್ದಗಾ ಚಿನ್ನಾರುಲ್ಲಿ ತಲೆನೆ ಪೆಂಚಿ ಪೆದ್ದದಾನ್ನಿ ಸಾಗಿಂಚಗಾ ಪುಟ್ಟಿನ ಮೂಡವ ರೋಜೇ ಸ್ವಯಂವರಾನ್ನಿ ಆರಂಭಂ ಚೇಸಿ ತನ್ನ ಕುಲಗುರುವೈನಟುವಂಟಿ ಆ ಯಾಚ ಮುನೀಂದ್ರುಲ ವಾರಿತೋಟಿ ಇಲಾ ಅಂಟುನ್ನಾಡು ಗುರುವರ್ಯಾ.